ಬಿನ ನಾವ ಜೀವನ ವ್ಯರ್ಥ ರಹಾವು ಬಿನ ಗುರು ಮೂಡ ಪಯೆ ಹೈ ಮನ್ಮುಖ ತೇ ಮೋಹ ಮಾಯಾ ನಿತ ಫಾಥ ತಿನ ಸಾಧು ಚರಣ ನಾ ಸೇವೆ ಕಬಹು ತಿನ ಸಬ ಜನ್ಮ ಅಕಾಥ ಜಿನ ಸಾಧು ಚರಣ ಸಾಧ ಪಗ ಸೇವೆ ತಿನ ಸಫಲ್ಯೋ ಜನ್ಮ ಸನಾಥಾ

ಅನುಕೂಲ ಸುಖಮ ಜಾನಯ ಸ್ಥೂಲ ಚಹ ವರ್ಣಾಕೋ ದೇವ ದೇಹ ನಾನಕೋ ಪಂಡಿತ ಕೋ ಸದಾ ದೇಶ ಬೀಜ ಮಂತ್ರ ಸರ್ವ ಕೋ ಜ್ಞಾನ ಚಹ ವರ್ಣಾಮಹ ಜಪ ಕೋ ನಾಮ ಜೋ ಜೋ ಜಪ ತಿಸ್ ಕೀ

ಅದೂರ ಕಥನ ಕಥಿನ ಆವ ತೋಟ ಕಥ ಕಥ ಕಥಿ ಕೋಟಿ ಕೋಟ ಕೋಟ ದಿಂದಾ ದೇ ಲೈಂದೇ ಥಕ ಪಾಹೆ ಜುಗಾ ಜುಗಂತರ ಖಾಹಿ ಖಾಹೆ ಹುಕ್ಮಿ ಹುಕ್ಮ ಚಲಾಯೇ ರಾಹ ನಾನಕ ಬಿಕ್ಸೇ ವಿಪ್ರವಾಹ ಸಾಚಾ ಸಾಹಿಬ ಸಾಚ ನಾಯೇ ಪಾಖ್ಯಾ ಪಾಉ ಅಪಾರ ಆಖೇ ಮಂಗೇ ದೇಹೇ ದೇಹೇ ದಾತ ಕರೇ ದಾತಾರ ಫೇರ ಕೇ ಅಗ್ಗೇ ರಖಿಯೇ ಜಿತ ಸೇ ದರಬಾರ ಮಹಾಉ ಕೇ ಬೋಲಣ ಬೋಲಿಯೇ ಜಿತ ಸುಣ ಧರೇ ಪ್ಯಾರ

ಬರ ಸೌದ ಜಲಾಯ ಏಕೋರಾವರೆಯ ಕಟೆಯಂತರ ಮೇಲ ಸತ್ಸಂಗತ ಹರ ಗುಣ ಗಾವಣೆಯ ಸದ್ಗುರುನ ಸೇವೆ ಸೌಕ ಹೇ ಆಯ ತುರ್ಗ ಜೀವನ ಬಿರ್ಥ ಜನ್ಮ ಗಾಯ ಮನ್ಮುಖ ಚ ನಾಮ ಚೇತನ ಆವೆ ಬಿನ್ ನಾಮ ಬಹು ದುಃಖ ಪಾವಣೆಯ ಜಯನ ಸಷ್ಟ ಸಾಜೇ ಸೋಯ ಜಾಣ ಆಪೇ ಮಿಲ ಸಬ್ದ ಬಚಾಣ ನಾನಕ ನಾಮ ಮಿಲಯಾ ತಿನ ಜನ ಕೋ ಜನ ತುರ ಮಸ್ತಕ ಲೇಖ ಲಿಖಾವಣೆಯ ಮಾಜ ಮಹಲ್ಲಾ ಚೌಥಾ ಆದಿ ಪುರ